0: ꯐꯣꯔꯁꯅ ꯐꯪꯂꯦ ꯍꯩꯉꯥꯡ ꯄꯨꯂꯤꯁ ꯏꯁꯇꯦꯁꯟꯒꯤ ꯃꯅꯨꯡ ꯆꯟꯕ ꯃꯣꯡꯖꯝ ꯈꯨꯜ ꯃꯅꯥꯛꯇ ꯂꯩꯕ ꯆꯤꯡꯈꯣꯡꯗꯒꯤ ꯉꯔꯥꯡ ꯁꯦꯀ꯭ꯌꯨꯔꯤꯇꯤ ꯐꯣꯔꯁꯅ 12 ꯕꯣꯔ ꯁꯤꯡꯒꯜ ꯕꯦꯔꯦꯜ ꯅꯣꯡꯃꯩ ꯑꯃ ꯇꯣꯉꯥꯟ ꯇꯣꯉꯥꯟꯕ ꯅꯣꯡꯃꯩ ꯃꯔꯨ 15 ꯍꯦꯜꯃꯦꯠ 4 ꯕꯤ ꯄꯤ ꯖꯦꯀꯦꯠ 7 ꯕꯤ ꯄꯤ ꯑꯥꯏꯔꯟ ꯐ꯭ꯂꯦꯠ 9 ꯑꯃꯁꯨꯡ ꯕꯥꯎꯐꯦꯡ ꯔꯦꯗꯤꯑꯣ ꯋꯥꯌꯔꯂꯦꯁ ꯁꯦꯠ ꯑꯃ ꯐꯪꯂꯦ ꯄꯣꯔꯣꯝꯄꯥꯠ ꯄꯨꯂꯤꯁ ꯏꯁꯇꯦꯁꯟꯒꯤ ꯃꯅꯨꯡ ꯆꯟꯕ ꯆꯤꯡꯈꯩ ꯆꯤꯡꯃꯈꯣꯡꯗꯒꯤ ꯉꯔꯥꯡ ꯁꯦꯀ꯭ꯌꯨꯔꯤꯇꯤ ꯐꯣꯔꯁꯅ ꯃꯦꯒꯖꯤꯟ ꯌꯥꯎꯕ 9 mm ꯄꯤꯁꯇꯣꯜ ꯑꯃ ꯃꯦꯒꯖꯤꯟ ꯌꯥꯎꯕ 0.32 ꯄꯤꯁꯇꯣꯜ ꯑꯃ ꯑꯃꯁꯨꯡ ꯇꯣꯉꯥꯟ ꯇꯣꯉꯥꯟꯕ ꯃꯈꯜꯒꯤ ꯅꯣꯡꯃꯩ ꯃꯔꯨ 57 ꯐꯪꯂꯦ ꯑꯃꯔꯣꯝꯗ ꯁꯤꯅꯥ ꯀꯩꯊꯦꯜ ꯑꯃꯁꯨꯡ ꯂꯨꯡꯊꯔ ꯆꯤꯡꯁꯥꯡꯗ ꯁꯥꯔꯝꯕ ꯕꯪꯀꯔ 7 ꯉꯔꯥꯡ ꯁꯦꯀ꯭ꯌꯨꯔꯤꯇꯤ ꯐꯣꯔꯁꯅ ꯀꯣꯝꯕꯤꯡ ꯑꯣꯄꯔꯦꯁꯟ ꯆꯠꯊꯕꯗ ꯊꯦꯡꯅꯕꯗꯒꯤ ꯊꯨꯒꯥꯏꯗꯨꯅ ꯃꯥꯡꯍꯟꯈ꯭ꯔꯦ ꯃꯔꯛ ꯑꯁꯤꯗ ꯁꯦꯀ꯭ꯌꯨꯔꯤꯇꯤ ꯐꯣꯔꯁꯅ ꯉꯔꯥꯡ ꯏꯝꯐꯥꯜ ꯋꯦꯁ ꯖꯤꯂꯥꯒꯤ ꯂꯥꯡꯒꯣꯜ ꯒꯦꯝ ꯚꯤꯂꯦꯖ ꯖꯣꯟ 2ꯗꯒꯤ KCP ꯅꯣꯡꯗ꯭ꯔꯦꯟ ꯈꯣꯝꯕꯒꯤ ꯃꯤꯑꯣꯏ ꯑꯃ ꯐꯥꯔꯦ ꯃꯍꯥꯛ ꯕꯤꯁꯅꯨꯄꯨꯔ ꯖꯤꯂꯥꯒꯤ ꯀꯨꯝꯕꯤ ꯃꯈꯥ ꯂꯩꯀꯥꯏꯗꯒꯤꯅꯤ ꯍꯥꯏꯔꯤ ꯃꯉꯣꯟꯗꯒꯤ ꯍꯦꯟ ꯒ꯭ꯔꯅꯦꯠ 2 ꯑꯃꯁꯨꯡ ꯅꯣꯡꯃꯩ ꯃꯔꯨ 15 ꯐꯪꯂꯦ ꯃꯅꯤꯄꯨꯔꯗ ꯁꯥꯕꯒꯤ ꯆꯥꯡ ꯇꯞꯅ ꯍꯦꯟꯒꯠꯂꯛꯂꯤ ꯔꯥꯖ꯭ꯌꯒꯤ ꯏꯟꯚꯥꯏꯔꯣꯟꯃꯦꯟ ꯑꯦꯟ ꯀ꯭ꯂꯥꯏꯃꯦꯠ ꯆꯦꯟꯖ ꯗꯥꯏꯔꯦꯛꯇꯣꯔꯦꯠꯅ ꯊꯥꯗꯣꯔꯛꯄ ꯄꯥꯎꯗ ꯍꯥꯏ ꯅꯣꯅꯦ ꯖꯤꯂꯥꯗ ꯉꯔꯥꯡꯒꯤ ꯑꯣꯏꯅ ꯁꯥꯕꯒꯤ ꯆꯥꯡ ꯁꯦꯜꯁꯤꯌꯁ ꯗꯤꯒ꯭ꯔꯤ 35.9 ꯌꯧꯈꯤ ꯕꯤꯁꯅꯨꯄꯨꯔ ꯖꯤꯂꯥꯗ ꯁꯦꯜꯁꯤꯌꯁ ꯗꯤꯒ꯭ꯔꯤ 34 ꯏꯝꯐꯥꯜ ꯏꯁꯇ ꯁꯦꯜꯁꯤꯌꯁ ꯗꯤꯒ꯭ꯔꯤ 93 ꯏꯝꯐꯥꯜ ꯋꯦꯁ ꯆꯨꯔꯆꯥꯟꯄꯨꯔ ꯑꯃꯁꯨꯡ ꯀꯥꯡꯄꯣꯛꯄꯤꯗ ꯁꯦꯜꯁꯤꯌꯁ ꯗꯤꯒ꯭ꯔꯤ 32 ꯑꯃꯗꯤ ꯀꯛꯆꯤꯡꯗ ꯁꯦꯜꯁꯤꯌꯁ ꯗꯤꯒ꯭ꯔꯤ 33 ꯃꯊꯛꯇ ꯁꯥꯈꯤ ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ TBK ꯒꯤ ꯃꯀꯣꯛ ꯁ꯭ꯔꯤ ꯖꯣꯁꯦꯞ ꯕꯤꯖꯣꯏ ꯉꯁꯤ ꯇꯥꯃꯤꯜꯅꯥꯗꯨꯒꯤ ꯃꯨꯈ꯭ꯌ ꯃꯟꯇ꯭ꯔꯤ ꯑꯣꯏꯅ ꯋꯥꯁꯛ ꯂꯧꯔꯒꯅꯤ ꯁ꯭ꯔꯤ ꯕꯤꯖꯣꯏꯅ ꯃꯍꯥꯛꯄꯨ ꯁꯧꯒꯠꯄ MLA 120ꯒ ꯂꯣꯏꯅꯅ ꯉꯔꯥꯡ ꯆꯦꯟꯅꯥꯏꯗ ꯂꯩꯕ ꯂꯣꯛ ꯚꯥꯕꯟꯗ ꯆꯠꯇꯨꯅ ꯔꯥꯖ꯭ꯌꯄꯥꯜ ꯔꯥꯖꯦꯟꯗ꯭ꯔ ꯑꯥꯔꯂꯦꯀꯔꯒ ꯎꯅꯗꯨꯅ ꯁꯔꯀꯥꯔ ꯁꯦꯝꯅꯅꯕ ꯗꯥꯕꯤ ꯇꯧꯈꯤ ꯍꯟꯗꯛꯇ ꯄꯥꯡꯊꯣꯛꯈꯤꯕ ꯁꯤꯠ 240 ꯂꯩꯕ ꯇꯥꯃꯤꯜꯅꯥꯗꯨ ꯕꯤꯙꯥꯟ ꯁꯚꯥ ꯃꯤꯈꯜꯗ TBK ꯅ ꯁꯤꯠ 198 ꯐꯪꯗꯨꯅ ꯈ꯭ꯋꯥꯏꯗꯒꯤ ꯃꯁꯤꯡ ꯌꯥꯝꯅ ꯀꯥꯕ ꯗꯣꯜ ꯑꯣꯏꯈꯤ TBK ꯕꯨ ꯀꯣꯡꯒ꯭ꯔꯦꯁ ꯂꯦꯞ ꯗꯣꯜ ꯁꯤꯡ VCK ꯑꯃꯁꯨꯡ ꯏꯟꯗꯤꯌꯟ ꯌꯨꯅꯤꯌꯟ ꯃꯨꯁꯂꯤꯝ ꯂꯤꯒꯅ ꯁꯧꯒꯠꯇꯨꯅ ꯂꯩꯐꯝ ꯊꯣꯛꯄ ꯃꯦꯖꯣꯔꯤꯇꯤꯒꯤ ꯃꯁꯤꯡ 198ꯗꯒꯤ ꯌꯥꯝꯅ ꯍꯦꯟꯅ MLA ꯃꯁꯤꯡ ꯂꯩꯔꯦ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯍꯥꯏꯔꯤ ꯅꯣꯡꯆꯨꯞ ꯕꯦꯡꯒꯣꯜꯗ ꯁꯨꯚꯦꯟꯗꯨ ꯑꯙꯤꯀꯥꯔꯤꯅ ꯂꯨꯆꯤꯡꯕ BJP ꯁꯔꯀꯥꯔ ꯁꯦꯝꯕ ꯉꯝꯈꯤꯕꯁꯤ ꯃꯃꯥꯡꯗ ꯑꯃꯨꯛꯇ ꯑꯣꯏꯈꯤꯗ꯭ꯔꯤꯕ ꯑꯩꯇꯤꯍꯥꯁꯤꯛ ꯑꯣꯏꯕ ꯊꯧꯗꯣꯛ ꯑꯃꯅꯤ ꯁ꯭ꯔꯤ ꯑꯙꯤꯀꯥꯔꯤ ꯑꯃꯁꯨꯡ ꯀꯦꯕꯤꯅꯦꯠ ꯃꯟꯇ꯭ꯔꯤ 5 ꯉꯔꯥꯡ ꯋꯥꯁꯛ ꯂꯧꯕꯒꯤ ꯊꯧꯔꯝꯗ ꯁꯔꯨꯛ ꯌꯥꯔꯗꯨꯅ ꯁ꯭ꯔꯤ ꯃꯣꯗꯤꯅ ꯍꯥꯏ ꯆꯍꯤ ꯀꯌꯥ ꯆꯨꯞꯅ ꯍꯣꯠꯅꯔꯛꯄꯗꯒꯤ ꯃꯤꯌꯥꯝꯒꯤ ꯊꯥꯖꯕ ꯍꯦꯟꯒꯠꯂꯛꯇꯨꯅ ꯄꯟꯊꯨꯡ ꯑꯁꯤ ꯌꯧꯔꯛꯄ ꯉꯝꯈꯤꯕꯅꯤ ꯃꯍꯥꯛꯅ ꯍꯥꯏ
1: ꯑꯚꯨꯇꯄꯨꯔꯕ ꯍꯦ ꯖꯕ ꯕꯔꯁꯣ ꯀꯤ ꯁꯥꯙꯅꯥ ꯁꯤꯗ್ꯙꯤ ꯃꯦ ꯕꯗꯜꯇꯤ ꯍꯦ ꯇꯣ ꯆꯦꯍꯔꯦ ꯄꯔ ꯖꯣ ꯈꯨꯁꯤ ꯍꯣꯇꯤ ꯍꯦ ꯋꯣ ꯈꯨꯁꯤ ꯑꯥꯖ ꯃꯦ ꯗꯦꯁ ꯚꯔ ꯀꯦ ꯚꯥꯖꯄꯥ ꯀꯦ ꯀꯥꯔꯤꯀꯔꯇꯥ ꯀꯦ ꯆꯦꯍꯔꯦ ꯄꯔ ꯗꯦꯈ ꯔꯍꯥ ꯑꯥꯖ ꯁꯦ ꯕꯪꯒꯥꯜ ꯀꯦ ꯚꯚꯤꯁ꯭ꯌ ꯀꯤ ꯑꯦꯛ ꯑꯦꯁꯤ ꯌꯥꯇ꯭ꯔꯥ ꯁꯨꯔꯨ ꯍꯣ ꯔꯍꯤ ꯍꯦ ꯖꯍꯥ ꯕꯤꯀꯥꯁ ಅಟೂಟ ವಿಶ್ವಾಸ ಔರ್ ನಯಿ ಉಮೀದೆ ಕದಂ ಸೆ ಕದಂ ಮಿಲಾಕರ್ ಚಲೇ
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಗಸಿ ಕರ್ನಾಟಕ ಅಮಸುಂಗ್ ತೆಲಂಗಾಣಾದ ಸತ್ಕನಿ ಶ್ರೀ ಮೋದಿನ ಹೈದರಾಬಾದ್ ಲುಪಕೋಟಿ ಲಿಸಿಂಗ್ ಮಾಪನ್ ಸಮರಿ ರೋಂಗಿ ತೊಂಗಾನ್ ತೊಂಗಾನ್ಬ ಸಾಕು ಥೊರಂಗಿ ಪ್ರಾಜೆಕ್ಟ್ ಸಿಂಗ್ ಸಂಗಾಗನಿ ಅಮಸುಂಗ್ ಖರಗಿನ ಉರೆಪುಯುಂಗ್ ತಮ್ಗನಿ ಸಂಗಾರೆಡ್ಡಿದ ಪ್ರಧಾನಮಂತ್ರಿನ ಜಹೀರಾಬಾದ್ ಇಂಡಸ್ಟ್ರಿಯಲ್ ಏರಿಯಾಗಿ ಉರೆಪುಯುಂಗ್ ತಮ್ಗನಿ ಅಮಸುಂಗ್ ವರಂಗಾಲ್ದ PM ಮಿತ್ರ ಪಾಕ್ ಸಂಗಾಗನಿ ಹೈದರಾಬಾದ್ ಪನಾಜಿ ಇಕಾನಮಿಕ್ ಕಾರಿಡೋರ್ಗೆ ಗುರೆಬೆಲೂರ್ದ ಮಹಬೂಬ್ ನಗರ್ ಫಾವುಗೆ ನ್ಯಾಷನಲ್ ಹೈವೇ 93 ಲೇನ್ ಮರಿ ಒಂಥೋಕ್ನಬಗೆ ಉರೆಪ್ ಉಯುಂಗ್ಸು ತಂಗನಿ ಹೈದರಾಬಾದ್ಗೆ ಮಲ್ಕಾಪುರದ ಸಂಗುತ್ಪ ಇಂಡಿಯನ್ ಆಯಿಲ್ಗೆ ಗ್ರೀನ್ಫೀಲ್ಡ್ ಟರ್ಮಿನೆನ್ಸು ಸಂಗಾಗನಿ ಬೆಂಗಳೂರುದ ಲೈಬ ಆರ್ಟ್ ಲಿವಿಂಗ್ಗೆ 95 ಶುಭ ಮಪೋ ಕುಮನ್ ಥೋರಂದಸು ಪ್ರಧಾನ ಮಂತ್ರಿನ ಸರುಕ್ ಯಾಗನಿ ಮಾಪಾನ್ ಥೋರಂ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ್ನ ತ್ರಿನೇತ್ ದಿ ಎನ್ ತೊಬೆಗೋಗಿ ಪ್ರಧಾನ ಮಂತ್ರಿ ಕಮಲಾ ಪ್ರಸಾದ್ ಬಿಸೆಸರ್ಗ ಲೋಯ್ನ ಗರಂಗ್ ನೆಲ್ಸನ್ ಐಲೆಂಡ್ ಚತ್ತುನು ಯೆಂಕಿ ನೆಲ್ಸನ್ ಐಲೆಂಡ್ ಅಸಿ ಭಾರತ್ ಸಿಮಿ ಸಿಂಗ್ನ ಇಹಾನ್ ಹಾನ ತುಂಕಿಬ ಲೈಬಾಕ್ ಅದುಗಿ ಮಫಮ ಅಮನಿ ಮಫಮ ಅದುದ ಅಥುವ ಮತಮ್ದ ಪ್ರಾಜೆಕ್ಟ್ ಅಮ ಪೈಕನಬಸು ಡಾಕ್ಟರ್ ಜಯಶಂಕರ್ ಅಮಸುಂಗ್ ಪ್ರಧಾನ ಮಂತ್ರಿ ಕಮಲಾ ಪ್ರಸಾದ್ನ ಪುಣ್ಯ ಯೆಂಗ್ಸಿನ್ಕಿ ಭಾರತ್ ಮತೆಂಗ ಲೋಯ್ನ ಮಫಮ ಅದುಬು ಹೆರಿಟೇಜ್ ಸೈಟ್ ಒಯ್ನ ನಿಂತಿನ ಸೆಂಗುನಬ ಪ್ರಾಜೆಕ್ಟ್ ಅಸಿ ಪೈಕಟ್ಕದಬನಿ ಹೈರಿ ಭಾರತ್ನ ಒರಿಷ್ಯಾಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲೆಂಡ್ದಗಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ ಎಂಟ್ರಿ ವೆಹಿಕಲ್ ಸಿಸ್ಟಮ್ ಯಾವ ಅಡ್ವಾನ್ಸ್ ಅಗ್ನಿ ಮಿಷನ್ ಅಮಗಿ ಫ್ಲೈಟ್ ಟ್ರಯಲ್ ಮೈಪಾಕ್ನ ಪಾಂಥೋಕ್ರೆ ಸೋಷಲ್ ಮೀಡಿಯಾದ ತಗಲಪ್ಪ ವಾರೋಲ್ದ ಆಕ್ಸಲ್ ಮಂತ್ರಾಲಯನ ಹಾಯ್ ಮಿಸೈಲ್ ಅದು ತೊಗಾನ್ ತೊಗಾನ್ಬ ಪೇ ಲೋಟ್ ಸಿಂಗ ಲೋಯ್ನ ತೊಗಾನ್ ತೊಗಾನ್ಬ ಟಾರ್ಗೆಟ್ ಸಿಂಗ

ಮತಂಗ್ದ ಮುಕ್ತಾಮಿನಸಿ ಕೊಂಬಿರೈ ಫಿಲ್ಮ್ ಅಸದಗಿ ಚೊಂಗ್ಥಾಮ್ ಕಮಲಾಗಿ ಖೊಂಜಲ್ದ ಕೊನ್ಸಬ ಇಬೋಚೌನೆ ಸೈರೆಂಗ್ಬ ಅರಿಬಂ ಶ್ಯಾಮ್ ಶರ್ಮನ ಸೈರಾಂಗ್ಬ ಇಸೈ.

0: ಇಸೈ ಅಸಿಗೆ ಲೋಯಿನನ ಅರಿಬ ಮಣಿಪುರಿ ಫಿಲ್ಮ್ ಇಸೈ ಅಮದಿ ಮತಂ ಇಸೈಸಿಂಗ್ ಲಾಂಥೋಕ್ಚಬ ಮತಾಂಗ ಅಸ್ತ ಲೋಯಿಜರೆ ಆಕಾಶವಾಣಿ ಇಂಫಾಲ್ ಹೌಜಿಕ್ ಮಣಿಪುರಿದ ಮರುಹೋಯಿಬ ಪಾವ್ ಅಮದಿ ದೇಲಿದಗಿ ರಿಲೇದ ಇಂಗ್ರಾಜಿದ ಪಾವ್ ಮತಂ ಮತಂ ತಾಬ ಫಂಬಿರಗನಿ
1: ಆಕಾಶವಾಣಿ ಇಂಫಾಲ್ ಹೌಜಿಕ್ ಪಾವ್ಬಗಿ ಮರುಹೋಯಿಬ ಪಾವ್ದ ಅಸ್ಸಾಂದ ಹಿಮಂತ ಬಿಸ್ವಾ ಶರ್ಮಾಬು ರಾಜ್ಯ ವಿಧಾನಸಭಾದ ಎನ್ ಡಿ ಗೆ ಲುಚಿಂಗ್ಬೊ ಅನ್ನ ಕಲ್ಲೆ ಹಾಯ್ನ ಕೇಂದ್ರಗಿ ಮಂತ್ರಿ ಜೆ ಪಿ ನಡ್ಡಾನ ಲೌಟೋಕ್ರೆ ಮಸಿಗ ಲೋಯ್ನ ಶ್ರೀ ಹಿಮಂತ ಬಿಸ್ವಾ ಶರ್ಮನ ಅನಿರಕ್ ಶುಭತಾಮ್ಗಿ ಅಯ್ನ ಅಸ್ಸಾಂಗಿ ಮುಖ್ಯಮಂತ್ರಿ ಒಯ್ರಗನಿ ಮಹಾಕ್ ಥಾಸಿಗಿ ತರಾನಿಥೊಯ್ದ ಅಸ್ಸಾಂಗಿ ಮುಖ್ಯಮಂತ್ರಿ ಅಯ್ನ ವಾಚಕ್ ಲೌರಬ ಯಾಯ್ ಶ್ರೀ ಹಿಮಂತ ಬಿಸ್ವಾ ಶರ್ಮಾಬು ರಾಜ್ಯ ವಿಧಾನಸಭಾಗಿ ಎನ್ ಡಿ ಎಗೆ ಲುಚಿಂಗ್ಬೊ ಅನ್ನ ಕಲಪದ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಾಮ್ಚಾಂದ್ ಸಿಂಗ್ನ ನುಂಗಾಯ್ಬ ಪುಂಡೊಕ್ರೆ ಸೋಷಿಯಲ್ ಮೀಡಿಯಾದ ತಾಕತ್ ಪವಾರದ ಶ್ರೀ ಹಿಮಂತ ಬಿಸ್ವಾ ಶರ್ಮನ ಕಠೋಪ ಅಮದಿ ಅಚೇತ್ಪ ಫಿರೇಬ್ಕ ಲೋಯ್ನ ರಾಜ್ಯ ಅದುಗಿ ಮಿಯಾಮ್ಗಿ ಸೇವಾ ತೌಗನಿ ಹೆಬಿಗಿ ಥಾಜಬಸು ಶ್ರೀ ಖ್ಯಾಮ್ಚಾಂದ್ನ ಪುಂಡೊಕ್ಲಿ ತಮಿಳುನಾಡು ಬ್ಯಾಟ್ರಿ ಕಜಗಂ ಟಿ ಬಿ ಕೆಗಿ ಲುಚಿಂಗ್ಬ ಸಿ ಜೋಸೆಫ್ ವಿಜಯ್ ಗಸಿ ತಮಿಳುನಾಡುಗಿ ಮುಖ್ಯಮಂತ್ರಿ ಅಯ್ನ ವಾಸಕ್ ಲೌಕ್ರೆ ನೆಹರು ಇಂಡೋರ್ ಸ್ಟೇಡಿಯಂದ ಗಸಿ ಅಯು ಪಾಂಗ್ತೊಕ್ಕಿಬ ವಾಸಕ್ ಲೌಬಗಿ ಥೌರಂದ ರಾಜ್ಯಪಾಲ್ ವಿಶ್ವನಾಥ್ ಅಲೇಕರ್ನ ಮಹಾಕ್ ಥಬಕ್ ಪಾಯ್ಬ ಅಮಸುಂಗ್ ಅರೋನ್ ಬಂಗಾಕ್ಬಗಿ ವಾಸಕ್ ಲೌಕಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಶ್ರೀ ಎನ್ ರಂಗಸ್ವಾಮಿಬು ಪುದುಚೇರಿಗೆ ಮುಖ್ಯಮಂತ್ರಿ ಅಯ್ನ ಖನ್ಖ್ರೆ ಮಸಿಗೆ ಲೋಯ್ನ ಉಪರಾಜ್ಯಪಾಲ್ ಕೆ ಕೈಲಾಸನಾಥನ್ನ ಶ್ರೀ ರಂಗಸ್ವಾಮಿಬು ಯೂನಿಯನ್ ಟೆರಿಟೊರಿ ಅದುಗೆ ಅನೌಬ ಸರ್ಕಾರ ಸೇಮ್ನಬ ಪಾರ್ಟೋನ್ ತೌಕ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ನೋಂಗ್ಸುಬ್ ಬಂಗ್ಲಾ ಅಸ್ಸಾಂ ಅಮಸುಂಗ್ ಪುದುಚೇರಿದ ಬಿಜೆಪಿನ ಮೈಪಾಗ್ಲಪ್ಪ ಅಸಿ ಮಾಕಿ ಸರ್ಕಾರಗೆ ಥೌಸಲ್ ಥೌರಾಂಬು ಮಿಯಾಮ್ನ ಸೌಗಲ್ಲೆ ಹಾಯ್ಬದು ಉತ್ಪಗಿ ಕುದಂ ಅಮನಿ ಕೇಂದ್ರಗಿ ಶಿಕ್ಷಾ ಮಂತ್ರಾಲಯನ ಸಿಂಧುನ ಚಹಿ ಅಸಿಗೆ ಕಾಲೇನ್ ಸುತಿ ಮನುಂಗ್ದ ಲೈಬಾಕ್ ಸಿನ್ಬ ತುಂಬಗಿ ಸ್ಕೂಲ್ಸಿಂಗ್ದ ಭಾರತೀಯ ಭಾಷಾ ಸಮರ್ ಕ್ಯಾಂಪ್ ಪಾಂಗ್ತೊಕ್ಕನಿ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ನ ಹಾಯ್ದಿ ವೋಟರ್ ಕುದಿಮಗ್ನ ಲೈಬಾಕ್ ಅಸಿಗೆ ಗಣತಂತ್ರವು ಹೇನ ಮಪಾಂಗಲ್ ಕಣ್ಕಲ್ಹನ್ನಬ ಹೊನಗದಬನಿ ಅಮಸುಂಗ್ ಮಾಲೇಮ್ಗೆ ಮಫಂ ಕಯಾದ ಗಸಿ ಇಮಾಗಿ ನುಮಿತ್ಗೆ ಪಾಲನ್ ಥೌರಂ ಪಾಂಗ್ತೊಕ್ನರಿ ಪಾವ್ ಲೊಯ್ಜರೆ

ಮಥಂಗಾ ಮುಕ್ತಾಮಿನ ಸಿ ಲೈಜಲೆಂಬಿ ಫಿಲ್ಮ್ ಅಸದಗಿ ರಾಜ ಲಾಂಗ್ಬಮದಿ ಪುಷ್ಪರನ್ಗೆ ನಿಗೆ ಪುನ್ಮ ಕೊಂಜಲ್ದ ದಾಲೋಮ್ ಗುರುಮಯುಂನ ಸೈರೆಂಬ ರಾಹುಲ್ಲುನ ಸೈರಾಂಗ್ಬ ಇಸೈ

ಶ್ರೋ ಮಿಸ್ಸೈ ಅಹುಂ ಮಥಂಗ್ ಮಥಂಗ್ ಒಯ್ನ ತಾವಿರೇ ಆಕಾಶವಾಣಿ ಇಂಫಾಲ್ ಹೌಸಿಕ್ ಪುಂಫಮಸಿದ ಪುಜರಕ್ಲಿ ವಾಖಲ್ಲಮದಿ ಇಸೈ

0: ಸಕೋ ಅಪಾಯ ಅದೇ ಹಾಯ್ರೋ ಹಾಯ್ರೋ ಹಾಯ್ರೋ ಕದಾಯ್ದ ಭಂಗಿ ಸಕೋ ಅಪಾಯ
1: ಮಮಾಂಗ್ ಯಾವ ಇದು
0: ಅದು ಬಾಬಾ ಕದಾಯ್ದ ಭಂಗಿ ಸಕೋ ಅಪಾಯ್ವೀ.

ಮತಂಗದ ಅಮುಕ್ ತಾಮಿನಸಿ ತಮ್ ಫಾಮನಿ ಫಿಲ್ಮ್ ಅಸದಗಿ ಅರವಿಂದ್ ಸೊಯ್ಬಮ್ಗಿ ಖೊಂಜಲ್ದ ಎಂ ಎಸ್ ಸೌಗಾಯ್ ಜಮ್ನ ಸೈರೆಂಬ ರಣವೀರ್ ಥೌನಾನ ಸೈರಾಂಗ್ಬಾ ಇಸೇ.

ಊರಬದ ನುಂಗ್ಶಿಬ ಹೇಳಿ ಊದ್ರಬದ ಲೈತಾದವಶು ಪಾವ್ರಿ ತೌಫಂ ಖಂಗ್ದ್ರವ ಥಮೋಯ್ ಅಶಿನ ಮಾಲೆ ಮಸೆ ಚೆಖಾಯ್ ಹನಿಂಗ್ಲೆ ನಂಗ ಐಗ ಉನದನವ ನಂಗ ಐಗ ಥೆಂಗ್ನದನವ ವಾರೆವ ಥಮೋಯ ಶೆ ನಂಗ್ಬು

0: ಭಾರತ್ ಅಮದಿ ಭಾರತ್ ಕಿ ಮಪಾಲಂ ಗಿ ಏರ್ಲೈನ್ಸ್ ಇಂದ ಮಮಾಂಗ್ ದ ಥಾಮಖಕ್ತದ ಏರ್ ಹೋಸ್ಟೆಸ್ ಕುಂತರೆತ್ ಮೈ ಪಾಕ್ನ ಪುಥೋಕ್ಪ ಗಮಖರ್ಬ ಮತುಂಗ್ ದ ಹಂದಕ್ತ ಲಿಶಿಂಗನಿ ಕುಂತರು ಕಿ ಜನವರಿ ಥಾದ ಮಿಯೋಯ್ ಕುಂಠ್ರಾ ಮರಿ ಪುಥೋಕ್ತುನ ಯಾಮ್ನ ಚಾವ್ನ ಮೈ ಪಾಕ್ಪ ಗಮಖರ್ಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಮ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೈರಬ ಒಜಾ ಸಿಂಗ್ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ ಚಂಗ್ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಗ್ ಚಾಬಸ್ ಲೋಬಿದುನ ಕ್ಲಾಸ್ 12 ಲೋರಗ ಏವಿಯೇಷನ್ ಗಿಲ್ಲಂದ ಮೈ ಪಾಕ್ಪಗಿ ಮಂಗ್ ಮಂಗ್ಬಿಯು ಅಕುಪ ಮರೋಗಿದಮಗ್ ಓಲ್ ಅಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನಟ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋ ಗ್ರೌಂಡ್ ಮನಿಂದ ಲೈಬ ಆಫೀಸ್ ತಗಿ ಪಾವ್ ಲೋಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್
1: ಶಿಶು ನಿಷ್ಠಾ ನಿಕೇತನ್ ಇರಂದಂಸಿಗೆ ಖ್ವಾಯ್ದಗಿ ಕುಮಾಂಗ್ ಚೌಕ್ಷಿನ ಮತಂಗಿ ಖೊಂಗ್ಲೈ ತುಂಗಿನ ಇನಾಟ್ ಪುಂಗಾಕ್ ಚದುನ ಚದ್ಲಿಬ ಸಿಬಿಎಸ್ಇಗಿ ಸೀನಿಯರ್ ಸೆಕೆಂಡರಿ ಸ್ಕೂಲ್ ನಿ
2: ಹೌರದ್ಲಿಬ ಮಿರೋಲ್ನ ಮಾಲೇಮ್ಗಿ ಲೆಂಗ್ಮಾನವ ಸಿಂಗಲ್ನ ಬಾತೌಗ ನಮ್ಜನಬ ಪ್ರೀ ನರ್ಸರಿದಿಗಿನ ಕ್ಲಾಸ್ 12 ಫೌಬ ಮಹಿ ತಂಜಫಂನಿ ನಾ ವಾಸಿಂಗ್ನ ಅಚೇತ್ಪ ಅಚುಂಬ ತಮ್ಲಿಬ ಮಹಿಕೋಲ್ ಶಿಶು ನಿಷ್ಠಾ ನಿಕೇತನ್
1: ಕ್ಲಾಸ್ 11 ಸೈನ್ಸ್ ಆರ್ಟ್ಸ್ ಕಮರ್ಸ್ ಸ್ಟ್ರೀಮ್ ಅಹುಮಕ್ ಲೈಬ

0: ಶಿಶು ನಿಷ್ಠಾ ನಿಕೇತನ್ಬು ಮಮುತ್ತಾನ ಖಂಗ್ನಬಗೆ ಅಮತ್ತ ಗಾಯರಬ ಲಂಬಿದಿ ಅಂಗಾಂಗ್ಸಿಂಬು ಮಹೈಕೋಲ್ಸಿದ ತಮ್ದುನ ಲೊಯ್ನರಬತದ ಖಂಗ್ಮಿನಗನಿ.
1: ꯒꯣꯔꯕꯤꯅ ꯃꯅꯤꯄꯨꯔꯗ ꯑꯗꯣꯝꯅ ꯇꯣꯉꯥꯟ ꯇꯣꯉꯥꯟꯕ ꯃꯅꯤꯄꯨꯔ ꯐꯤꯂꯝꯒꯤ ꯃꯇꯝ ꯏꯁꯩꯁꯤꯡ ꯈꯣꯏꯗꯥꯅ ꯈꯟꯕꯤꯔꯛꯂꯤ. ꯊꯝꯖꯔꯤꯕ ꯑꯩꯈꯣꯏꯒꯤ ꯃꯣꯕꯥꯏꯜ ꯅꯝꯕꯔ ꯑꯃꯨꯛꯇꯪ ꯅꯤꯡꯁꯤꯡꯖꯒꯦ. 9863102016 ꯅꯤ ꯅꯝꯕꯔ ꯑꯁꯤꯗ ꯑꯗꯣꯝꯅ ꯈꯣꯏꯗꯥꯕꯤꯕ ꯏꯁꯩ ꯈꯟꯕꯤꯔꯛꯄ ꯌꯥꯒꯅꯤ. ꯃꯊꯪꯗ ꯂꯧꯈꯠꯆꯔꯤꯕ ꯏꯁꯩ ꯑꯁꯤ ꯎꯔꯤꯄꯣꯛ ꯑꯆꯣꯝ ꯂꯩꯀꯥꯏꯗꯒꯤ ꯔꯥꯖꯀꯨꯃꯥꯔ ꯆꯤꯡꯂꯦꯟ ꯁꯅꯥ ꯑꯃꯗꯤ ꯃꯔꯨꯞꯁꯤꯡꯅ ꯈꯟꯕꯤꯔꯛꯄꯅꯤ. ꯈꯟꯕꯤꯔꯛꯂꯤꯕ ꯏꯁꯩꯁꯤꯅ ꯅꯤꯉꯣꯝꯕꯝ ꯔꯨꯄꯆꯟꯗ꯭ꯔꯒꯤ ꯈꯣꯟꯖꯦꯜꯗ ꯔꯥꯃꯦꯁꯣꯔ ꯅꯤꯡꯊꯧꯖꯥꯅ ꯁꯩꯔꯦꯡꯕ ꯏꯁꯩꯅꯤ. ꯇꯥꯕꯤꯁꯤ.

0: كونتيننتال ني يام بسن توي مو يي ستايل سي دي ساي سوب ما هان بيتا اني هاي ما هي ما هان بيتا اني سوب امولا اني ادي دي اي تي ام سي امو تونغان تونغان بوري جاك سي دوم ياوي ادي ني مي كوني اي تي ام غاسي ناسين غانو ني ناسين يين ني ادي ناسين بيب ني كاين تو بس تونغان تونغان با اي تي ام ما تو تنغا اي دي ساي about 7000 delegates loina busi holds him on the loin chaya madugi seba sebi to volunteer jun henanga kre with uniform adugi higher secondary gi 11 12 ki chhatri chhatri how did they train
1: with moina tungi
0: yes
1: adugumba leadership training ama suni
0: yes
1: madu conference ama international conference ama shin madama yahuba thengna hoba si achoba paramoi din aduga akoi ki moi ki culture che ki culture gi matang de dik adugumba cultural program gumba cinema khang de theater khang de any jagoi gumba adugumba
0: yam uli yam ul pisi belly they are famous for belly also madegi moi gi folk dances with their costumes very attractive madi cinema ga performance ga stage de punna ga tau bi si ai madu u bo hore ko with as a piece ki movement si ga mari le na ba film madi gi public ki how life is enjoyable why should we destroy our life ko madu gi meaning as da para mo ni sidum tam bi hai tare ni ai di he gi yong yong bo da anu anu ba sha gi wakhal adu ga consolidation of our determination to fight for peace masi
1: feel tawhle ya to da de atugi khongset to da sai gi soviet yori sina kar mind taw no
0: sai gi prak kisil war ka da return si prak to gi som da keep tala ba ukraine la ba adegi leningrad la ga moscow adegi taskent la taskent adegi dili um pa na eden adu main mark tu na train da lo in sila ba
1: ಮಥಕ್ತನ
0: ಮಥಕ್ ಸುಶಿಲಿ ಮಧುನ ಇಸ್ ಸಮರ್ಖನ್ ಗಿ ವಾರಿ ಅದು ಸಮರ್ಖನ್ ಸಮರ್ಖನ್ ಇಸ್ ರೋಮ್ ಆಫ್ ದ ಈಸ್ಟ್ ಅನ್ನ ಖಂಗ್ ಇದನ್ನ ಕೋ ಇಟ್ಸ್ ನೌ ಮೋರ್ ದೆನ್ 2500 ಇಯರ್ಸ್ ಆಲ್ ಅರಿಬಾ ಮುಸ್ಲಿಂ ಸಿವಿಲೈಸೇಷನ್ ಗಿ ಮಫಮ್ ಅಮನೆ ಮಧುದ ಲೇಹೋರಿಬ ಮತಮ್ ಅದುಗಿ ಅಬ್ಸರ್ವೇಟರಿ ಅದುಗಾ ಮಕಾದ ಅಮುಕ್ ಚಟ್ಪಗ ಸಮರ್ಖಂಡ ಅನಿರಕ್ ಚಟ್ಪಗ ಮಾನೆಯನ್ ಲವಿ ಮರಮ್ದಿ ಸಮರ್ಖಂಡ
1: ಸೇಂಗ್ಬ
0: ತ್ರಿಥ ಅಮನಿ ಮರಮ್ದಿ ಪ್ರೊಫೆಟ್ ಮೊಹಮ್ಮದ್ ಕಿ ಕಜಿನ್ ಕುಸುಮ್ ಇಬನ್ ಅಬಾಸ್ ಎಬ ಪ್ರೊಫೆಟ್ ಟು ಮಧುಗ ಲೋಯ್ನ ಪ್ರೊಫೆಟ್ ತರಾಗಮ್ ಮೀನ್ಸ್ ಪ್ರೊಫೆಟ್ ತರಾಗ ಮರಿಗಿ ಕಬರ್ ಸ್ಟಾನ್ಸ್ ಮೊಸೂಲಿಯಮ್ಸ್ ಅದನ್ನ ಲಾಟ್ ಆಫ್ ವಿಸಿಟರ್ಸ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್ ಲೈ ಅರಿವ ಸಿವಿಲೈಸೇಷನ್ ಮಧುಗಿ ಚಟ್ಪದ ಸೈಗಿ ಲಂಚ್ ಅದುದಿ ಇಸ್ ಮೊಂಡುಮ್ ಮೊಂಟೆ ಮತಮ್ ಮಧುಗಿ ಮೊಯ್ಗಿ ಚಟ್ನೆ
1: ಬಾ
0: ಫಮ್ಗೆ ಚಾವ ನತ್ರೆ ಯಾಮ್ಲೆ ಯಾಮ್ನ ಮೊಂಡುಮ್ ಮೊಂಟೆ ಗಾ ಧರಗ ಕೋ ಇಶಾನ ನಿಧೋ ಹೋಯ್ರು ಎವ್ರಿಬಡಿ
1: ಇಸ್ ರಾಜಾ ರಾಯಲ್ ಸ್ಟೈಲ್
0: ರಾಯಲ್ ಸ್ಟೈಲ್ ಮದ ಹಿದಾಕ್ ಪೂಗ ಥಮಿಯೆ ತೊಂಜೈಗ ಪಾನ್ತು ಹಿದಾಕ್ ಥಂಗ್ನಿಂಗ್ ಬಾ ಕಾಂಗ್ಪೂನಾ ಮದು ತೊಂಜೈಗ ಚಾನನ ನುಹಾಯ್ಗ್ರೆ ಜಾನ್ ಯೇಂಗ್ಬದ ಕರಿಮ್ ಚಾದ್ರಸು ಕೋ ಮೊಯ್ ಥಾಮ್ಮಿಬ ಐ ಟಿ ಎಂ ಮಯಾಮ್ದುಗ ಲೈರಿಬ ಸ್ಟೈಲ್ ದುದ ಎಹ್ ಲೀಲಾದ ನಿಧೌಗ್ ಛಾಬಗಿ ನಾಕ್ತಂಗ್ ಕೋ ನಿಧೌಗಿ ಚಾನಬ ಕೋ ಬಿಹೇವಿಯರ್ ದೋ ಮದು ಐಖೋಯ್ಸು ಮದುದ ದುಂ ಫಾವಿ ಇಸಾದ ನುಹಾಯ್ಹಲ್ಲಿ ದಿಸ್ ಇಸ್ ದಿ ಸಿವಿಲೈಸೇಷನ್ ಮದುಗಿ ಅರಿಬ ತಾಜ್ ಮಹಲ್ ಗುಮ್ ನಮೋಯ್ಸು ಅಮ್ ಲೈರಿ ಬಿಬಿ ಕಾನಿ ಮೋಸ್ಕ್ ಟೆಂತ್ ಸೆಂಚುರಿಗಿ ರೂಲರ್ ತಮಾಲಿನ್ ಇದನ್ನ ಮಾಗಿ ನುಪಿಸಿ ನೌನ ಕಾಯ್ನಗಿದನ ಮಾಗಿ ನುಪಿಸಿಗೆ ಮಮ್ಮಿಂದ ಮಸ್ಜಿದ್ ಅಮ ಲಿಂಕಲ್ಲೆ ಮದುಬು ಬಿಬಿ ಕಾನಿ ಮೋಸ್ಕ್ ಮದು ಏನು ಮತ್ತಮದು ರಿಪೇರ್ ತರೋಮಿ ವಿಸಿಟರ್ ಸಿಂಗ್ದಿ ಮೊಯ್ ರೆಸ್ಟ್ರಿಕ್ ತರೋಮಿ ಅದುಬು ಅಕೋಯ್ ಚಲ್ಲಿಬ ಡೆಲಿಗೇಷನ್ ಅದುಗಿದಮಕ್ತದಿ ಮೊಯ್ ಯೇಂಗ್ಹನ್ನಿಂಗ್ದನ ತೌಬ ಮಾಲಿ ಚಲ್ಲಿ ರಿಪೇರ್ ತೊಗೊಂಡೇ ಮರಕ್ತದ ಅದ ಮೊಯ್ನ ಎಕ್ಸ್ಪ್ಲೇನ್ ತೊಗೊಯ್ ರೂಬಲ್ ಮಿಲಿಯನ್ ಕಯಾಮ ಸಿದ ಥಾದದನ ಅಚೌಬನಿ